0: ಕಡೆ ದಣ್ಣ ನಾಗಜನ ದಗದ ದಗದ ದಣ್ಣ ನಾಗಜನ ದಗದ ದಗದ ದಣ್ಣ ನಾಗದಿ ದೇ ಇದರ ಕಡೆ ದಗದ ನಿನ್ನ ದೇ ಇದರ ಕಡೆ ದಗದ ನಿನ್ನ ದೇ ಇದರ ಕಡೆ ದಗದ ದಗದ ದಗದ ದಣ್ಣ ನಾಗಜನ ದಗದ ದಣ್ಣ ನಾಗಜನ ದಗದ ದಗದ ದಗದ ದಣ್ಣ ನಾಗದಿ ದೇ ಇದರ ಕಡೆ ದಗದ ನಿನ್ನ ದೇ ಇದರ ಕಡೆ ದಗದ ನಿನ್ನ ದೇ ಇದರ ಕಡೆ ದಗದ
1: ದಗದ ದಗದ ದಣ್ಣ ನಾಗದಿ ದಗದ ದಗದ ದಣ್ಣ ನಾಗದಿ ದಗದ ದಗದ ದಗದ ದಣ್ಣ ನಾಗನದ ದರಗದ ದಗದ ದಣ್ಣ ದರಗದ ದಗದ ದಣ್ಣ.